0: ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಟಿ ಯಾರ ಮೇರೆ ಮನ ಕೆ ದ್ವಾರ ಯೇ ಭುಸತ ಜಾತ ಅಪನೆ ಹಿ ಜಾಲ ಮೇ ಭಸತ ಜಾತ ಹಮ ಮರತ ಜಾತ ಅರೆ ಅಯ ಅಯ ಅಯ ಅಯ ಅಯ ಚತುರ ನಾರ ಬಡಿ ಹೋಟಿ ಯಾರ ಕರ್ಕೆ ಸಿಂಗಾರ ಅಪನೆ ಹಿ ಜಾಲ ಮೇರೆ ಮನ ಕೆ ದ್ವಾರ ಹಸತ ಜಾತ ಯೇ ಭುಸತ ಜಾತ ಹಮ ಹಸತ ಜಾತ ಹಮ ಮರತ ಜಾತ ಮರತ ಜಾತ ಅರೆ ಮರತ ಜಾತ ಯಾ ಕಟ ಗಾಯ